ಆಸ್ತ ಜೀ ಕಾರ್ಯಕಿರಿಯ ಖಟ್ಟ ಕರ್ಮ ಕರಂತ ಸೇ ಭಗತ ಫಲೇ ಜನ ನಾನಕ ಜೀ ಜೋ ಪಾವೇ ಮೇರೇ ಹರ ಭಗವಂತ ತುಮಾದ ಪುರುಖ ಪರಂಪರ ಕರ್ತಾ ಜೀ ತುದ ಜೇ ಬಡ ಅವರ್ಣ ಕೋಯಿ ತೂ ಜುಗ ಜುಗ ಏಕೋ ಸದಾ ಸದಾ ತೂ ಏಕೋ ಜೀ ತೂ ನಿಹಚಲ ಕರ್ತಾ ಸೋಯಿ ತುದ ಆಪೇ ಪಾವೈ ಸೋಯಿ ವರ್ತೈ ಜೀ ತುಮ ಆಪೇ ಕರೇ ಸೋ ಹೋಯಿ ತುದ ಆಪೇ ಸೃಟ ಸಭ ಉಪಾಯಿ ಜೀ ತುದ ಆಪೇ ಸೈರ್ಜ ಸಭ ಗೋಯಿ

ಭಯಾಸಾ ತುಮೇ ಶಾಡ್ ಗುಯ್ಯ ವರ್ಣಾತ್ಯಾಹು ಜೋಬರ ಚಾಹು ಸೋ ತುಮ ತೇ ಪಾಹು ಸೇವಕ ಸಿಖ ಮಾರೇ ತಾರಿಯ ಹೈ ಚುನ ಚುನ ಸಾತ್ರ ಹಮಾರೇ ಮಾರಿಯ ಹೈ ಆಪ ಹಾದ ಮುಜೇ ಉಬರೆಯ ಮರಣ ಕಾಲ ಕಾ ತ್ರಾಸನ ಬರೆಯ ಉಜೋ ಸದಾ ಹಮಾರೇ ಪಚ್ಛಾ ಸಿರಿಯಸ್ತು ಜೂ ಕರೆ ಹೌ ರಕ್ಷಾ ರಾಖ ಲೋ ಮಯ ರಾಖಣ ಹಾರೇ ಸಾಹಿಬ ಸಂತ ಸಹಾಯ ಪ್ಯಾರೆ ದೀನ ಬಂದ ದುಷ್ಟನ ಕೇ ಹಂತ ತುಮಹ ಪುರಿ ಚತುರ್ದಶ ಕಂತ ಕಾಲ್ ಪಾಯೇ ಬ್ರಹ್ಮ ಅವತರ ಕಾಲ್ ಪಾಯೇ ಶಿವಜು ಅವತರ ಕಾಲ್ ಪಾಯೇ ಕರ ವಿಷನ್ ಪ್ರಕಾಶಾ ಸಗಲ ಕಾಲ ಕಾ ಕಿಯಾ ತಮಾಸಾ ಜಮನ ಕಾಲ ಜೋಗೀ ಶಿವ ಕೀಯೋ ವೇದ ರಾಜ ಬ್ರಹ್ಮ ಜ್ಯೋತಿಯೋ ಜಮನ ಕಾಲ ಸಬ ಲೋಕ ಸವಾರಾ ನಮಶಿಕಾರ ಹೈ ತಹೇ ಹಮಾರಾ